ಊರ್ಜಸ್ವತೀ ದೇವ ಭಾಗಮಿತಿ ದೇವ ಭಾಗಂ ಊರ್ಜಸ್ವತೀ ಪಯಸ್ವತೀ ಪಯಸ್ವತೀರೂರ್ಜಸ್ವತೀರೂರ್ಜಸ್ವತೀ ಪಯಸ್ವತೀ ಪಯಸ್ವತೀ ಪ್ರಜಾವತೀ ಪ್ರಜಾವತೀ ಪಯಸ್ವತೀ ಪಯಸ್ವತೀ ಪ್ರಜಾವತೀ

ಧಿಯಮಿಯಮಗಾತ್ ಅಗಾಧಿಷನ ಧಿಷನ ಗಾದಗಾಧಿಷನ ಧಿಷನ ಬರಿಹಿರ್ ಬರಿಹಿರ್ ಧಿಷನ ಧಿಷನ ಬರಿಹಿ ಬರಿಹಿರಚ್ಛಾಚ್ಛ ಬರಿಹಿರ್ ಬರಿಹಿರಚ್ಛ ಅಚ್ಛ ಮನುನಾ ಮನುನಾಚ್ಛಾಚ್ಛ ಮನುನಾ ಮನುನಾ ಕೃತ ಕೃತ ಮನುನಾ ಮನುನಾ ಕೃತ ಕೃತ ಸ್ವಧಯ ಅಸ್ವಧಯ ಕೃತ ಕೃತ ಸ್ವಧಯ ಅಸ್ವಧಯ ವಿತಷ್ಟ ವಿತಷ್ಟ ಸ್ವಧಯ ಅಸ್ವಧಯ ವಿತಷ್ಟ ಸ್ವಧಯೇತಿ ಸ್ವಧಯ ಅವಿತಷ್ಟಾತೇ ತೇ ವಿತಷ್ಟ ವಿತಷ್ಟಾತೇ ವಿತಷ್ಟೇತಿ ವಿತಷ್ಟ ತ ಆ ತೇ ತ ಆವಹಂತಿ ವಹಂತ್ಯಾವಹಂತಿ ವಹಂತಿ ಕವಯ ಕವಯೋ ವಹಂತಿ ವಹಂತಿ ಕವಯ ಕವಯ ಪುರಸ್ತಾತ್ ಪುರಸ್ತಾತ್ ಕವಯ ಕವಯ ಪುರಸ್ತಾತ್.

ಇಂದ್ರಾಣ್ಯೈ ಸನ್ನಹನಗಂ ಸನ್ನಹನಮಿಂದ್ರಾಣ್ಯಾ ಇಂದ್ರಾಣ್ಯೈ ಸನ್ನಹನಂ ಸನ್ನಹನಂ ಪೂಷಾ ಪೂಷಾ ಸನ್ನಹನಗಂ ಸನ್ನಹನಂ ಪೂಷಾ ಸನ್ನಹನಮಿತಿ ಸಂನಹನಂ ಪೂಷಾ ತೇ ತೇ ಪೂಷಾ ಪೂಷಾ ತೇ ತೇ ಗ್ರಂಥಿಂ ಗ್ರಂಥಿಂ ತೇ ತೇ ಗ್ರಂಥಿಂ ಗ್ರಂಥಿಂ ಗ್ರಥ್ನಾತು ಗ್ರಥ್ನಾತು ಗ್ರಂಥಿಂ ಗ್ರಂಥಿಂ ಗ್ರಥ್ನಾತು ಗ್ರಥ್ನಾತು ಸ ಸಗ್ರಥ್ನಾತು ಗ್ರಥ್ನಾತು ಸಹ

ಸೋಮನ್ವಯಾಮಸಿ ಯಥಾ ನಸ್ಸರ್ವಮಿತ್ಯಗದ ಯಕ್ಷಮಂ ಸುಮನಾ ಅಸದೆ ಯಥಾ ನಗೇಂದ್ರ

ವಸಿಷ್ಠ ಟು ಯುವಾನಂ ದೆನ್ ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಅಸ್ ವಸಿಷ್ಠ ಯುವಾನಂ ಈ ಇಸ್ ಅ ಗ್ರೇಟ್ ಯೂತ್ ಮೀನಿಂಗ್ ಹೀ ಇಸ್ ನಾಲೆಜಬಲ್ ಬಿಕಾಸ್ ವಾಟ್ ಇಸ್ ವಾಟ್ ಸೀ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಎಲ್ಡರ್ಲಿನೆಸ್ ವಿ ರೆಸ್ಪೆಕ್ಟ್ ಫಸ್ಟ್ ಇಸ್ ಓಲ್ಡ್ ಏಜ್ ಬಿಕಾಸ್ ಆಫ್ ಏಜ್ ಸೆಕೆಂಡ್ ಇಸ್ ಬಿಕಾಸ್ ಆಫ್ ತಪಸ್ ಥರ್ಡ್ ಇಸ್ ಬಿಕಾಸ್ ಆಫ್ ನಾಲೆಜ್ ವಯೋವೃದ್ಧ ತಪೋವೃದ್ಧ ಜ್ಞಾನವೃದ್ಧ ತ್ರೀ ಸ್ಟೇಟ್ಸ್ ಆಫ್ ಎಲ್ಡರ್ಲಿನೆಸ್ ಈಚ್ ಒನ್ ಇಸ್ ಗ್ರೇಟರ್ ದನ್ ದಿ ಪ್ರೀವಿಯಸ್ ಒನ್ ವಯೋವೃದ್ಧ ದೆನ್ ವಯೋವೃದ್ಧ ತಪೋವೃದ್ಧ ಇಸ್ ಗ್ರೇಟರ್ ದೆನ್ ತಪೋವೃದ್ಧ ಜ್ಞಾನವೃದ್ಧ ಇಸ್ ಗ್ರೇಟರ್ ಜ್ಞಾನವೃದ್ಧ ಇಸ್ ದಿ ಗ್ರೇಟೆಸ್ಟ್ ಸೊ ವರ್ಷಿಷ್ಠ ಯುವಾನ ಹೀ ಇಸ್ ದಿ ಗ್ರೇಟೆಸ್ಟ್ ದೋ ಹೀ ಇಸ್ ಯಂಗ್ ಬಿಕಾಸ್ ಆಫ್ ನಾಲೆಜ್ ಹೀ ಇಸ್ ಎಲ್ಡರ್ಲಿ ಹೀ ಇಸ್ ರೆಸ್ಪೆಕ್ಟೆಡ್ ವರ್ಷಿಷ್ಠ ಮೀನ್ಸ್ ದ ಪರ್ಸನ್ ಹೂ ಇಸ್ ರೆಸ್ಪೆಕ್ಟೆಡ್ ವರ್ಷಿಷ್ಠಾಂತೇ ತೇ you and now understand see yuvanam he is youth okay now varshishtante varshishtan means people who are respectable the sanakadi rishis who have come as a disciple they are respectable vasat rishiganehi they are rishiganehi they are staying there vasat they are close to him varshishtante ವರ್ಷಿಷ್ಠಾನ್ ತೇ ವಸತ್ ಋಷಿಗಣೈಹಿ ತೇ ಋಷಿಗಣೈಹಿ ವಸತ್ ಲೈಕ್ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಒನ್ ಮೀನಿಂಗ್ ದಿ ಋಷಿ ದಿ ಗ್ರೂಪ್ ಆಫ್ ರಿಷೀಸ್ ದೇ ಆರ್ ಸ್ಟೇಯಿಂಗ್ ಕ್ಲೋಸ್ ಟು ಹಿಮ್ ಹೂ ಆರ್ ಗ್ರೇಟರ್ ದೀಸ್ ರಿಷೀಸ್ ಆರ್ ಗ್ರೇಟರ್ ದೇ ಆರ್ ರೆಸ್ಪೆಕ್ಟೆಡ್ ದೇ ಆರ್ ಸ್ಟೇಯಿಂಗ್ ಕ್ಲೋಸ್ ಟು ಹಿಮ್ ದಿಸ್ ಇಸ್ ಒನ್ ಮೀನಿಂಗ್ ವರ್ಷಿಷ್ಠ ನೌ ಸೆಪರೇಟ್ ವರ್ಷಿಷ್ಠ ಅಂಡ್ ಅಂತೆ ಯು ಆಡೆಡ್ ವಿತ್ ವಸತ್ ಅಂತೇ ವಸತ್ ಅಂತೇ ವಸತ್ ಋಷಿಗಣೈ ದಿ ಗ್ರೇಟ್ ಋಷೀಸ್ ವರ್ಷಿಷ್ಠ ಋಷಿಗಣೈ ಅಗೇನ್ ವರ್ಷಿಷ್ಠಾನ್ ಋಷಿಗಣೈ ನೌ ವರ್ಷಿಷ್ಠ ಋಷಿಗಣ ದಿಸ್ ವರ್ಷಿಷ್ಠ ಋಷಿಗಣ ದಿಸ್ ಗ್ರೇಟ್ ಋಷೀಸ್ ದಿ ಗ್ರೂಪ್ ಆಫ್ ಋಷೀಸ್ ಅಂತೇ ವಸತ್ ದೇ ಹ್ಯಾವ್ ಅಂತೇ ವಾಸಿ ಮೀನ್ಸ್ ಬ್ರಹ್ಮಚಾರಿ ದೇ ಹ್ಯಾವ್ ಟೇಕನ್ ಟು ದಿ ಬ್ರಹ್ಮಚರ್ಯ ಸ್ಟೇಯಿಂಗ್ ವಿತ್ ದಿ ಗುರು ಅಂತೇ ವಾಸಿ ಮೀನ್ಸ್ ಒನ್ ಹೂ ಸ್ಟೇಸ್ ವಿತ್ ದಿ ಗುರು ಡಿಸೈಪಲ್ ಬ್ರಹ್ಮಚಾರಿ ಅಂತೇ ವಸತ್ ಆವೃತಂ ಬ್ರಹ್ಮನಿಷ್ಠೈಹಿ ಫಾರ್ ವಾಟ್ ಆರ್ ದೇ ಸ್ಟೇಯಿಂಗ್ ಕ್ಲೋಸ್ ಟು ಹಿಮ್ ಬಿಕಾಸ್ ಉಪನಿಷದ್ ಶದುಲ್ ರ್ ಇಸ್ ದಿ ರೂಟ್ ವರ್ಡ್ ವಿತ್ ಉಪ ಅಂಡ್ ನೀ ಇಸ್ ಆಡೆಡ್ ಸೊ ನೀ ನಿತರಾಂ ಉಪ ಸಮೀಪೇ ಸೊ ವಾಂಟ್ ಟು ಗೋ ಕ್ಲೋಸರ್ ಟು ದಟ್ self to go closer to that guru who teaches the self so avrutam brahmanishthaihi rishiganaihi brahmanishthaihi avrutam they are practicing by learning about the knowledge of self they are established in the self brahmanishthaihi those rishi group hearing to this eloquent speech on mauna about the brahman on the brahman they are established in the self without any trouble so avrutam brahmanishthe gavishri ganehi brahman samana karana like that you can take avrutam brahmanishthaihi and where have they come acharyendram sa gurumeva vigachet shrotriyam brahmanishtam shruti sesa that person who has the desire for knowledge he should have to approach a guru only he should not try to understand things by his own on his own so acharya indram these people these rishiganas the great rishis they who want to be established in the truth in the self they go to this acharya indram ಆಚಾರ್ಯ ಇಂದ್ರಂ ಇಂದ್ರ ಇನ್ ಆಚಾರ್ಯ ಇಂದ್ರ ಮೀನ್ಸ್ ಈಶ್ವರ ದಿ ಹೈಯೆಸ್ಟ್ ಲಾರ್ಡ್ ಇಂದ್ರ ಇಸ್ ದಿ ಡೈಟಿ ಆಫ್ ವೇದಾಸ್ ಇಂದ್ರ ಇಸ್ ದಿ ಲಾರ್ಡ್ ಡೈಟಿ ವಿಚ್ ಇಸ್ ಸಂಗ್ ಅಬೌಟ್ ಇನ್ ವೇದಾಸ್ ಮೆನಿ ಅ ಟೈಮ್ ಇನ್ ಮೆನಿ ಪ್ಲೇಸಸ್ ಸೊ ದಿ ಪ್ರಿಡಾಮಿನೆಂಟ್ ಡೈಟಿ ಆಫ್ ವೇದ ಆಚಾರ್ಯ ಇಂದ್ರಂ ಆಚಾರ್ಯ ದೇಶಿಕೇಂದ್ರಂ ದೇಶಿಕೇಂದ್ರಂ ಆಚಾರ್ಯೇಂದ್ರಂ ದಿ ಟಾಪ್ ಮೋಸ್ಟ್ ಆಚಾರ್ಯ

0: ಸಮುದ್ರಂ ಆನಂದ ರೂಪಂ ಅಂಡ್ ಹೌ ಸಿ ಸಿಟಿಂಗ್ ದಿಸ್ ಆಚಾರ್ಯೇಂದ್ರ ಹಿ ಸಿಟಿಂಗ್ ಇನ್ ಚಿನ್ ಮುದ್ರಾಕಾರ ಕಲಿತ ಇನ್ ಹಿಸ್ ಹ್ಯಾಂಡ್ಸ್ ಹಿ ಇಸ್ ಹೋಲ್ಡಿಂಗ್ ಆನ್ ಟು ದಿಸ್ ಚಿನ್ ಮುದ್ರ ಅಂಡ್ ಆನಂದ ರೂಪಂ ಹಿ ಇಸ್ ಆಫ್ ದಿ ಫಾರ್ಮ್ ಆಫ್ ಬ್ಲಿಸ್ ಬಿಕಾಸ್ ಮುದಿತ ವದನಂ ಇಟ್ ಇಸ್ ಸೀನ್ ಹೌ ಡು ಯು ನೋ ಹಿ ಇಸ್ ಬ್ಲಿಸ್ಫುಲ್ ಇಟ್ ಇಸ್ ವಾಟ್ ಎವರ್ ಇಸ್ ಇನ್ಸೈಡ್ ಇಸ್ ಎಕ್ಸ್ಪ್ರೆಸ್ ಎಕ್ಸ್ಟರ್ನಲಿ ವಾಟ್ ಎವರ್ ಇಂಟರ್ನಲ್ ಇಸ್ ಎಕ್ಸ್ಪ್ರೆಸ್ ಎಕ್ಸ್ಟರ್ನಲ್ ಯು ಕ್ಯಾನ್ ಸಿ ವಾಟ್ ಎವರ್ ಇನ್ಸೈಡ್ ಆನ್ ದಿ ಫೇಸ್ ದಿಸ್ ಸೊ ಆನಂದ ರೂಪಂ ಇಸ್ ಅಂಡರ್ಸ್ಟುಡ್ ಬೈ ಮುದಿತ ವದನ ಮುದಿತ ವದನ ಮೀನ್ಸ್ ಲಾಫಿಂಗ್ ಫೇಸ್ ಸ್ಮೈಲಿಂಗ್ ಫೇಸ್ ಹಿ ಇಸ್ ಸ್ಮೈಲಿಂಗ್ ಸ್ವಾತ್ಮ ವೈ ಇಸ್ ಈ ಸ್ಮೈಲಿಂಗ್ ಪೀಪಲ್ ಸ್ಮೈಲ್ ಟು ರಿಡಿಕುಲ್ ಟು ಇಟ್ಸ್ ಕೈಂಡ್ ಆಫ್ ಲಾಫ್ ಸಬ್ಡ್ಯೂಡ್ ಲಾಫ್ ದೇ ಆರ್ ಸ್ಮೈಲಿಂಗ್ ಅಟ್ ಪೀಪಲ್ ಇಟ್ಸ್ ನಾಟ್ ಅ ಸ್ಮೈಲಿಂಗ್ ಅಟ್ ಅದರ್ಸ್ ಇಟ್ ಇಸ್ ಸ್ಮೈಲ್ ದಿಸ್ ಸ್ಮೈಲ್ ಇಸ್ ಬಿಕಾಸ್ ಹಿ ಇಸ್ ಎಸ್ಟಾಬ್ಲಿಷ್ಡ್ ಇನ್ ದಿ ಸೆಲ್ಫ್ ಸ್ವಾತ್ಮ ರಾಮಂ ಹಿ ಇಸ್ ಎಕ್ಸ್ಪೀರಿಯನ್ಸಿಂಗ್ ದಿ ಸೆಲ್ಫ್ ಬೈ ಹಿಮ್ಸೆಲ್ಫ್ ಇನ್ ಹಿಮ್ಸೆಲ್ಫ್ ಥ್ರೂ ಹಿಮ್ಸೆಲ್ಫ್ ಸ್ವಾತ್ಮ ರಾಮಂ a person who is established in the self and that to that dakshinamurti I salute dakshinamurti meede vatavitapi samipe bhumi bhage nishannam sakala muni jananam jnana dataramarat tribhuvanam guruvisham dakshinamurti devam ಜನನ ಮರಣ ದುಃಖ ಕ್ಷೇರ ದಕ್ಷನ್ನ ಮಾಮಿ ಬಟ ವಿಟಪಿ ಸಮೀಪೆ ಭುವಿ ಭಾಗೆ ನಿಷಣ್ಣ ಸಕಲ ಮುನಿ ಜನಾನಾಂ ಜ್ಞಾನದಾತಾರಂ ಆರಾತ್ ತ್ರಿಭುವನಂ ತ್ರಿಭುವನ ಗುರುಂ ಈಶಂ ದಕ್ಷಿಣಾಮೂರ್ತಿ ದೇವಂ ಜನನ ಮರಣ ದುಃಖ ಛೇದ ದಕ್ಷಂ ನಮಾಮಿ ಬಟ ವಿಟಪಿ ಸಮೀಪೆ ದಕ್ಷಿಣಾಮೂರ್ತಿ ವೇರ್ ಇಸ್ ಹಿ ಸಿಟಿಂಗ್ ಬಟ ವಿಟಪಿ ಸಮೀಪೆ ಅಂಡರ್ ದಿ ಬ್ಯಾನಿಯನ್ ಟ್ರೀ ಕ್ಲೋಸ್ ಟು ದಿ ಬ್ಯಾನಿಯನ್ ಟ್ರೀ ವೇರ್ ಕ್ಲೋಸ್ ಟು ದಿ ಬ್ಯಾನಿಯನ್ ಆನ್ ದಿ ಟ್ರಂಕ್ ಆನ್ ದಿ ಬ್ರಾಂಚ್ ವೇರ್ ಭೂಮಿ ಭಾಗೆ ಕ್ಲೋಸರ್ ಟು ದಿ ಎರ್ತ್ ಹಿ ಇಸ್ ಸಿಟಿಂಗ್ ನಿಷಣ್ಣಂ ಹಿ ಇಸ್ ಸೀಟೆಡ್ ಆನ್ ದಿ ಪೆಡೆಸ್ಟಲ್ ವಿಚ್ ಇಸ್ ಕ್ಲೋಸರ್ ಟು ದಿ ಎರ್ತ್ ಸಕಲ ಮುನಿ ಜನಾನಾಂ ಜ್ಞಾನದಾತಾರಂ ಆರಾತ್ ಜ್ಞಾನದಾತಾರಂ ಅಂಡ್ ವಾಟ್ ಕೈಂಡ್ ಆಫ್ ದಿ ಫಂಕ್ಷನ್ ಈಸ್ ಡೂಯಿಂಗ್ ದೇರ್ ಸಿಟಿಂಗ್ ದೇರ್ ಇನ್ ದಿ ಅಂಡರ್ ದಿ ಬ್ಯಾನಿಯನ್ ಟ್ರೀ ಸಕಲ ಮುನಿ ಜನಾನಾಂ ಫಾರ್ ಆಲ್ ದೀಸ್ ಪೀಪಲ್ ಹೂ ಆರ್ ಗ್ರೇಟ್ ಮುನೀಸ್ ಫಾರ್ ದೋಸ್ ಗ್ರೇಟ್ ಮುನೀಸ್ ಜ್ಞಾನದಾತಾರಂ ಹೀ ಈಸ್ ಗಿವಿಂಗ್ ದಿ ನಾಲೆಜ್ He is giving the knowledge. What kind of knowledge? When will see? You post a letter. It takes a long time to reach you. Sometimes they don't reach you. So, how is this knowledge? And some message, when you speak, they say, I misunderstood you. You are misquoted. These kind of expressions are there. So, this knowledge he gives. When will these people receive? Immediately. ಜ್ಞಾನದಾತಾರಂ ಆರಾತ್ ಆರಾತ್ ಉಪಕಾರಕಂ ಸನ್ನಿಪತ್ಯ ಉಪಕಾರಕಂ ವಿಸಾ ಇಂದಿ ಪೂರ್ವಮೀಮಾಂಸ ಸೊ ಆರಾತ್ ಇಮಿಡಿಯೇಟ್ಲಿ ಹಿ ಗಿವ್ಸ್ ದಿ ನಾಲೆಜ್ ತ್ರಿಭುವನಂ ಗುರು ಮೀಶಂ ಅಂಡ್ ಹೂ ಇಸ್ ಹಿ ಹೂ ಗಿವ್ಸ್ ದಿಸ್ ನಾಲೆಜ್ ತ್ರಿಭುವನ ಗುರು ಈಶಂ ತ್ರಿಭುವನ ಗುರುಂ ತ್ರೈಲೋಕ್ಯನಾಥಂ ಹಿ ಇಸ್ ದಿ ಲಾರ್ಡ್ ಆಫ್ ಆಲ್ ದಿ ತ್ರೀ ವರ್ಲ್ಡ್ಸ್ ಗುರುಂ ಅಂಡ್ ಹೀ ಇಸ್ ದಿ ಟೀಚರ್ ಆಫ್ ಆಲ್ ದಿ ತ್ರೀ ವರ್ಲ್ಡ್ಸ್ ತ್ರಿಭುವನ ಗುರುಂ ಈಶಂ ದಟ್ ಲಾರ್ಡ್ ಹೂ ಇಸ್ ದಿ ಟೀಚರ್ ಹೂ ಇಸ್ ದಿ ಪರ್ಸೆಪ್ಟರ್ ಆಫ್ ಆಲ್ ದಿ ತ್ರೀ ವರ್ಲ್ಡ್ಸ್ ದಟ್ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ ದೇವಂ ದಟ್ ದಕ್ಷಿಣಾಮೂರ್ತಿ ಲಾರ್ಡ್ ಹೂ ಇಸ್ ಕೇಪಬಲ್ ಆಫ್ ಕಟ್ಟಿಂಗ್ ದಿ who is capable of cutting the janana marana dukkham the sorrow of birth and death cheda daksham means felling cheda means to fell to cut daksham means an expert who is an expert in cutting the janana marana dukkham, the sorrow of birth and death, the cycle of birth and death. To that Dakshinamurti Devam, I salute Namami, I salute that Dakshinamurti Devam.
1: Om Namah Shivaya.
2: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya.

ಭಾಗಂ ಊರ್ಜಸ್ವತೇಃ ಪಯಸ್ವತೇಃ ಪಯಸ್ವತೀರೋರ್ಜಸ್ವತೀರೋರ್ಜಸ್ವತೇಃ ಪಯಸ್ವತೀಃ ಪಯಸ್ವತೇಃ ಪ್ರಜಾವತೇಃ ಪ್ರಜಾವತೇಃ ಪಯಸ್ವತೇಃ ಪಯಸ್ವತೀಃ ಪ್ರಜಾವತೀಃ.

ಸ್ತೇನ ಈಶತ ಶತಸ್ತೇನ ಸ್ತೇನ ಈಶತ ಈಶತ ಮಾ ಮೇ ಶತೇ ಶತಮ ಮಾಘಷಗುಂ ಸೋ ಘಷಗುಂ ಸೋ ಮಾ ಮಾಘಷಗುಂ ಸಹ ಅಘಷಗುಂ ಸೋ ರುದ್ರಸ್ಯ ರುದ್ರಸ್ಯಾಘಷಗುಂ ಸೋ ಘಷಗುಂ ಸೋ ರುದ್ರಸ್ಯ ಅಘಷಗುಂ ಸ ಇತ್ಯಘ ಶಗುಂ ಸಹ ರುದ್ರಸ್ಯ ಹೇತಿರ್ಹೇತಿ ರುದ್ರಸ್ಯ ರುದ್ರಸ್ಯ ಹೇತಿ ಹೇತಿಃ ಪರಿ ಪರಿ ಹೇತಿರ್ಹೇತಿಃ ಪರಿ ಪರಿವೋ ವಃ ಪರಿ ಪರಿವಃ

ಧಿಯಮಿಯಮಗಾತ್ ಅಗಾಧಿಷನ ಧಿಷನ ಗಾದಗಾಧಿಷನ ಧಿಷನ ಬರಿಹಿರ್ಬರಿಹಿರ್ಧಿಷನ ಧಿಷನ ಬರಿಹಿ ಬರಿಹಿರಚ್ಛಾಚ್ಛ ಬರಿಹಿರ್ಬರಿಹಿರಚ್ಛ ಅಚ್ಛಮನುನಾ ಮನುನಾಚ್ಛಾಚ್ಛ ಮನುನಾ ಮನುನಾ ಕೃತ ಕೃತ ಮನುನಾ ಮನುನಾ ಕೃತ ಕೃತ ಸ್ವಧಯ ಅಸ್ವಧಯ ಕೃತ ಕೃತ ಸ್ವಧಯ ಅಸ್ವಧಯ ವಿತಷ್ಟ ವಿತಷ್ಟ ಸ್ವಧಯ ಅಸ್ವಧಯ ವಿತಷ್ಟ ಸ್ವಧಯೇತಿ ಸ್ವಧಯ ಅತಷ್ಟಾತೇ ತೇ ವಿತಷ್ಟ ವಿತಷ್ಟಾತೇ ವಿತಷ್ಟೇತಿ ವಿತಷ್ಟ ತ ಆತೇ ತ ಆವಹಂತಿ ವಹಂತ್ಯಾವಹಂತಿ ವಹಂತಿ ಕವಯ ಕವಯೋ ವಹಂತಿ ವಹಂತಿ ಕವಯ ಕವಯ ಪುರಸ್ತಾತ್ ಪುರಸ್ತಾತ್ ಕವಯ ಕವಯ ಪುರಸ್ತಾತ್.

ಅಗೇವಯ ಸ್ವೇಚ್ಛಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮಯಿದಂ ಶ್ರೀ ದಕ್ಷಿಣಾಮೂರ್ತಯೇ. ಯಸ್ಯೈವ ಸ್ಫುರಣಂ ತದಾತ್ಮಕಂ ಅಸತ್ಕಲ್ಪಾರ್ಥಗಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ.

ದೃಷ್ಟನ್ನುದಹಾರ್ಯಸ್ಸ ದೃಷ್ಟೋ ಮೃಳಯಾತಿ ನಃ ನಮೋಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಳುಷೇ ಅಥೋ ಯೇ ಅಸ್ಯ ಸತ್ವಾ ಆನೋ ಹಂತೇಭ್ಯೋ ಕರನ್ ನಮಃ ಪ್ರಮುಂಚ ಧನ್ವಾನಸ್ತ್ವಮುಭಯೋರಾರ್ತ್ನ್ಯೋರ್ಜ್ಯಾಂ ಯಾಶ್ಚಾತೇ ಹಸ್ತ ಇಶಾವಃ ಪರಾತಾ ಭಾಗವೋ ವಪ ವಿಜ್ಯಂ ಧನುಃ ಕಪರ್ದಿನೋ

ಭೂತಾನಾಮಧಿಪತಯೋ ವಿಶಿಖಾಸಃ ಕಪರ್ದಿನಾಃ ತೇಷಾಗ್ನೇಯಸಹಸ್ರಯೋ ಜನೇ ವಧನ್ವಾಣಿ ತನ್ಮಸಿ ಏ ಪಥಾಂ ಪಾಥಿ ರಕ್ಷಿಣಾ ಐಲಬೃದಾ ಆಯುರ್ಯುಧಾಃ ತೇಷಾಗ್ನೇಯಸಹಸ್ರಯೋ ಜನೇ ವಧನ್ವಾಣಿ ತನ್ಮಸಿ ಏ ತೀರ್ಥಾನಿ ಪ್ರಚರಂತಿ ಶೃಕಾಹಸ್ತಾನಿ ಶಂಗಿನಾಃ ತೇಷಾಗ್ನೇಯಸಹಸ್ರಯೋ ಜನೇ ವಧನ್ವಾಣಿ ತನ್ಮಸಿ ಯೇನ್ನೇಷು ವಿವಿಧ್ಯಂತಿ ಪಾತ್ರೇಷು ಪಿಬಾತೋ ಜನಾನ್ ತೇಷಾಗ್ನೇಯಸಹಸ್ರಯೋ ಜನೇ ವಧನ್ವಾಣಿ ತನ್ಮಸಿ ಯ ಏತಾವಂತಶ್ಚ ಭೂಯಾಗ್ನೇಯಸಶ್ಚ ದಿಶೋ

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Dear listeners of Shaivam.org, the following is Gangadhara Ashtakam, presented by Dr. M. Gokulakrishna Iyer.
2: ಮೌಲೌ ಗಂಗಾ ಶಶಾಂಕೌ ಕರಚರಣತಲೆ ಶೀತಲಾಂಗಾ ಭುಜಂಗಾ ವಾಮೇ ಭಾಗೇ ದಯಾರ್ದ್ರ ಹಿಮಗಿರಿತನಯಾ ಚಂದನಂ ಸರ್ವಗಾತ್ರೆ ಇತ್ಥಂ ಶೀತಂ ಪ್ರಭೂತಂ ತವ ಕನಕಸಭಾನಾಥವೋಢುಂ ಕ್ವಶಕ್ತಿಃ ಚಿತ್ತೇ ನಿರ್ಭೇದ ತಪ್ತೇ ಯದಿ ಭವತಿ ನತೇ ನಿತ್ಯವಾಸೋ ಮಧೀಯೇ ಗಾಂಗಂ ವಾರಿ ಮನೋಹಾರಿ ಮುರಾರಿ ಚರಣಚ್ಯುತಂ ತ್ರಿಪುರಾರಿ ಶಿರಶ್ಚಾರಿ ಪಾಪಹಾರಿ ಪುನಾತು ಮಾಂ ನಿತ್ಯಂ ಚಿದಾನಂದರೂಪಂ ನಿನ್ಹುತಾಶೇಷಲೋಕೇಶ ವೈರಿ ಪ್ರತಾಪಂ ಕಾರ್ತಸ್ವರಾಗೇಂದ್ರಚಾಪಂ ಕೃತ್ತಿವಾಸಂ ಭಜೆ ದಿವ್ಯಸನ್ಮಾರ್ಗಬಂಧುಂ ಶ್ರೀಮತ್ ಕ್ಷೀರತರಂಗಿಣೀ ತಟಗತೆ ಪುಣ್ಯೇ ವಿರಿಂಚೇಃ ಪುರೆ ನಿತ್ಯಂ ಸನ್ನಿಹಿತಂ ಕಿಲಾಕಲಯಿತುಂ ಕ್ಷೀರಾಭಿಷೇಕಾದರಂ ಶ್ರೀಗಾರುತ್ಮತವಲ್ಲಿಕಾಸಹಚರಂ ಮಾರ್ಗೇ ಸಹಾಯಂ ನೃಣಾಂ ಶ್ರೀಮತ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ಪಂಚಮ ಶ್ಲೋಕಃ. ಶ್ಲೋಕೇಸ್ಮಿನ್ ಸ್ವಬಾಂಧವೈಹಿ ಶಿವಾಲಯೇ ಭಗವದರ್ಚಾಪೂಜಾ ಕೈಂಕರ್ಯ ಹರಣರೂಪಾ ಮಾರ್ತಿಮಾಪದ್ಯಮಾನಸ್ಯ ದ್ರವಿಡೇಷು ಜಾತಸ್ಯ ಕಸ್ಯಚಿತ್ ಬ್ರಾಹ್ಮಣವಟೋಃ ಆರ್ತಿಹಂತಾರಂ ತಿರುವಿರಿಂಚಿಪುರ ಕ್ಷೇತ್ರಸ್ಥಿತಂ ಭಗವಂತಂ ಮಾರ್ಗಸಹಾಯಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಬಾಲಂ ಶೈವಕುಲೋದ್ಭವಂ ಪರಿಹರತ್ ಸ್ವಜ್ಞಾತಿಪಕ್ಷಾಕುಲಂ ಖಿದ್ಯಂತಂ ತವ ಮೂರ್ಧ್ನಿ ಪುಷ್ಪ ನಿಚಯಂ ದಾತುಂ ಸಮುದ್ಯತ್ಕರಂ ದೃಷ್ಟ್ವಾನಮ್ಯ ವಿರಿಂಚಿರಮ್ಯ ನಗರೆ ಪೂಜಾಂ ತದೀಯಾಂ ಭಜನ್ ಆರ್ತತ್ರಾಣಪರಾಯಣಸ್ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ. ವಿರಿಂಚಿರಮ್ಯ ನಗರೆ ಶೈವಕುಲೋದ್ಭವಂ ಪರಿಹರತ್ಸ್ವಜ್ಞಾತಿಪಕ್ಷಾಕುಲಂ ತವ ಮೂರ್ಧ್ನಿ ಪುಷ್ಪನಿಚಯಂ ದಾತುಂ ಸಮುದ್ಯತ್ಕರಂ ಖಿದ್ಯಂತಂ ಬಾಲಂ ದೃಷ್ಟ್ವಾ ಯಃ ತದೀಯಾಂ ಪೂಜಾಂ ಭಜನ್ ಸ್ವಶಿರಃ ಆನಮ್ಯ ಆಸ್ತೆ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ದೀಕ್ಷಿತೇಂದ್ರಾಣಾಂ ಕುಲದೈವಸ್ಯ ದ್ರವಿಡೇಷು ತಿರುವಿರಿಂಚಿಪುರಕ್ಷೇತ್ರಸ್ಥಿತಸ್ಯ ಮರಕತವಲ್ಲೀ ಸಮೇತ ಶ್ರೀ ಮಾರ್ಗಸಹಾಯೇಶ್ವರಾಲಯಸ್ಯ ಸ್ಥಳಪುರಾಣಂ ವರ್ಣಯಂತಿ. ವಿರಿಂಚಿನಮ್ಯ ನಗರೆ ತವ ಮೂರ್ಧ್ನಿ ಪುಷ್ಪನಿಚಯಂ ದಾತುಂ ಸಮುದ್ಯತ್ಕರಂ ಖಿದ್ಯಂತಂ ಶೈವಕುಲೋದ್ಭವಂ ಬಾಲಂ ದೃಷ್ಟ್ವಾ ಯಃ ತದೀಯಾಂ ಪೂಜಾಂ ಭಜನ್ ಸ್ವಶಿರಃ ಆನಮ್ಯ ಆಸ್ತೆ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ವಿರಿಂಚಿರಮ್ಯ ನಗರೆ ತಿರುವಿರಿಂಚಿಪುರಂ ಇತಿ ಅಡಯಪ್ಪಲ ಸಮೀಪವರ್ತಿ ದ್ರವಿಡೇಶು ಕಿಂಚಿತ್ ದ್ರಮ್ಯಂ ನಗರಂ ತಸ್ಮಿನ್ ತವ ತತ್ ಕ್ಷೇತ್ರಗರ್ಭಗೃಹೇ ವಿರಾಜಮಾನಸ್ಯ ಮೂರ್ಧ್ನಿ ಶಿರಸಿ ಪುಷ್ಪನಿಚಯಂ ಪುಷ್ಪಾಣಾಂ ನಿಚಯಂ ಓಘಂ ದಾತುಂ ಸಮರ್ಪಯಿತುಂ ಸಮುದ್ಯತ್ಕರಂ ಸಮುದ್ಯನ್ ಮಹತಾ ಪ್ರಯಾಸೇನ ಯತಮಾನಃ ಕರಹಾಯಸ್ಯ ತಂ ತಸ್ಮಾದೇವ ಖಿದ್ಯಂತಂ ಶೋಕಮನುಭವಂತಂ ಶೈವಕುಲೋದ್ಭವಂ ಶೈವಾನಾಂ ಶಿವಭಕ್ತಿಪರಾಣಾಂ ಬ್ರಾಹ್ಮಣಾನಾಂ ಕುಲೇ ಉದ್ಭವಃ ಜನ್ಮ ಯಸ್ಯ ತಂ ಬಾಲಂ ಬ್ರಾಹ್ಮಣ ವಟುರೂಪಧೃಶಂ ಬ್ರಹ್ಮಾಣಂ ದೃಷ್ಟ್ವಾ ತದೀಯಾಂ ತೇನ ಕೃತಾಂ ಪೂಜಾಂ ಭಗವನ್ ಮಂದಿರಗರ್ಭಗೃಹೇ ಕ್ರಿಯಮಾಣಮರ್ಚನ ಕೈಂಕರ್ಯಂ ಭಜನ್ ಸ್ವೀಕುರ್ಬಾಣಃ ಸ್ವಶಿರಃ ಇತಿ ವಾಕ್ಯಶೇಷಃ ಆನಮ್ಯ ಅಧಃ ನಮಯನ್ ಆಸ್ತೆ ಇತ್ಯಪಿ ವಾಕ್ಯಶೇಷಃ ಸಹಭೂತಭಾವನಃ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಕೋಯಂ ಬಾಲಕಃ ಕಾ ತಸ್ಯ ಕಥಾ ಅಸ್ಯ ಚ ಕಥಾಂ ಇತ್ಥಮಾಹುಃ ಪುರಾಹಿ ಬ್ರಹ್ಮಾ ಕೇನಚಿಚ್ಛಾಪೇನ ಭೂಮ್ಯಾಂ ಮಾನುಷಂ ಜನ್ಮಲೇಭೆ. ತಿರುವಿರಿಂಚಿಪುರ ಕ್ಷೇತ್ರಸ್ಥಿತೆ ಶಿವಾಲಯೇ अर्चनकैङ्कर्यं कुर्वतां ब्राह्मणानां कुले लब्धजन्मनः तस्य नाम शिवशर्मा इत्यासीत्। अनुपनीतस्य तस्य पितरि मृते सति तस्य वैरिणः बान्धवाः तदर्चनकैङ्कर्यं तस्मात् हठेन ग्रहीतुमैच्छन् इत्याह परिहरत्स्वज्ञातिपक्षाकुलम् इति। परिहरतां कुलप्राप्तं शिवार्चनकैङ्कर्यं लुण्ठतां स्वज्ञातीनां पक्षेण समूहेन आकुलः व्याथितः परिहरत्स्वज्ञातिपक्षाकुलः तम् अनुपनीतस्य तस्य वटोः आलयस्य पूजाकैङ्कर्ये अनधिकारित्वात् तस्मात् तत्परिहर्तुम् ऐच्छुः इति कथ्यते। भगवन्तं ध्यायत्यां तस्य मातरि भगवान् शिवः वृद्धब्राह्मणरूपधृक् शिवशर्माणमुपजगाम। गत्वा च तन्मन्दिरसमीपस्थितं ब्रह्मतीर्थं तं नीत्वा स्वयमेव उपनिनाय। उपनीय च तिरोबभूवस ब्राह्मणः कृतोपनीतः सः शिवशर्मा ब्रह्मतेजा भासुरमुखः स्वगृहं प्रतिजगाम। अथ सः शिवालयं प्रविश्य यथाविधि सर्वमपि कैङ्कर्यं कर्तुमारेभे इत्युक्तम्। विरिञ्चिपुरमाहात्म्ये च एवमुक्तं तस्मै दयानिधिर्देवः चन्द्रगङ्गोर्मिशीतलं नमयामास बालाय मौलिं बालेन्दुशेखरः ब्रह्मविष्ण्वादिकोटीरनीराजितपदाम्बुजं कोटीरं नमयामास भक्तानुग्रहकाम्यया इति। अनेन भाषणमिदं समापयामि। हर नमः पार्वतीपतये, हर हर महादेव।
0: ॐ नमः शिवाय। यू आर् लिस्निङ्ग् टु शैवम् .org रेडियोस्, 24/7 स्पिरिचुवल् चानल्स् फ्रम् शैवम् .org. ॐ नमः शिवाय।